ಯತಿ ಬೇಲಮೈಚಂಗ್ ಕಿಗದಯೋಲಿನ್ ಪೀಡಿಮ ಬಸೇರಾ ಕೇಕೇ ಕುರಗರ್ದಿಯೋ ಕಾಹೀ